ಕದಾಯ್ದ ಲೈಬನು ಮಫಂ ಕೈದ ಥೀರುಗನಿ ತೋಲುಬ ನಚ ಐಹಾಗ್ನ ಉಹನ್ಬಿರೋ ಸಕ್ತಂ ತಾಯ್ಬಂಗ್ನ ಸೋನಬ ನಹಾಕಿ ಥೀಜರಿ ಪಾಂಬೈದು ನಂಗ್ಬು ಫಂಗ್ನಬ ಸೋಂಜರಿ ನಂಗಿನಗುನ್.

ತಾಂಜಗ್ರಿಬಾ ಇಸೆಯಸಿಗಲುಯಿನ ಫಿಲ್ಮ್ ಸೈ ಸಂದೊಕ್ಚಬ ತಾಂಕಕಸಿಗೆ ಉಯಿನ ಮತಾಂಗಸಿಟಲು ಸಂಜಡಿ ಅರುಮ್ನ ಥೌರಂ ತಾಬಿರಿಬ ಸಿ ಆಕಾಶವಾಣಿ ಫಲ್ಗಿ ಎಫ್ ಎಂ ಸಂಗಾಯ್ ಚನಲ್ದಿಗಿನಿ ಹೌಸಿಕ್ ಸಂದೊಕ್ಚರಿ ನಹಾರೋಗಿ ಖೊಂಜಿಲ್

ಅಗಚರಿ ಚಂದನ ಮಸಿ ಜೂನ್ ಗೆ ತಾಂಗ್ ಮಂಗ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ನುಮಿರಸಿನ ಲಾಕ್ಪದ ಮಹೌಸಾಗಿ ತಂಬಿರಂಲಿಬ ಖುದೋಸಿಂಗ್ ಅಸಿಬು ಕಹೆಂದನ ಗಾಕ್ನ ತಂಬ ಹೈಬಸಿನ ಅಯ್ಕೈ ಕುದಿಂಗ್ಮಕ್ಕಿ ಇಥೌದಾಂಗ್ ಒಯ್ಮಿನಸಿ ಮಹೌಸಾ ಲೈರಂಬಿ ಇಮಾ ಮಹಾಕ್ ಲೈರಂಬನ ಗಸಿಸು ಮತಂ ಬಾಕ್ದ ಚೇನ್ ಚೋಂದುನ ಸಾನಬ ಫಂಗ್ಜರಿಬನಿ ಅಯ್ಕೈ ಪುಂನಮಕ್ ಅಮತ್ತೊ ಒಯ್ನ ಮಹೌಸಾ ಇಮಾಬು ಕಲ್ಲಸಿ ಆಕಾಶವಾಣಿ ಇಂಫಾಲ್ ಹೌಸಿಕ್ ಲೈಜರೆ ಸೊಸೈಟಿ ಥಿಯೇಟರ್ ಮಣಿಪುರ್ಗೆ ರೇಡಿಯೋ ಲೀಲಾ ಗಾಬೊಂಕಾವ್.

ನಂಗ್ ತನ ಹೇಳಿ, ನಂಗ್ ತನ ಹೇಳಿ, ನಂಗ್ ತನ ಪುಣ್ಯಮಕ್ತಗೆ ಹೇಳಿ, ನುಂಗ್ ಸಿವದಗಿ ಹೇನ ಫಜಬ, ನುಂಗ್ ಸಿವದಗಿ ಹೇನ ಕೊಯ್ದಾಜಬ ಕರಿಬೋ ಲೈಬಗೆ, ನುಂಗ್ ಸಿಬನಬು ತೌರಬದಿ ಪುಣ್ಯಮಕ್ ಇಫದ ಫಜೈ ಇಪಕ್ತ ಪಕ್ಸೈ, ಸಾವರಬಸು ನುಂಗ್ಸಿ ಪೈಥೋಕ್ಲಬಸು ನುಂಗ್ಸಿ, ನುಂಗ್ ಸಿವದಗಿ ಹೇನ್ಬ ಅಮತ್ತ ತೈಮಂಗ್ ಪಾಲ್ಸದ ಲೈತೆ. ಯಾಮ್ನ ನುಂಗ್ ಸಿವದನ ಪಿಕ್ ಥನ್ಕ್ರಬಿ ಸೇ ಮಕಕ್ ತಾಮಿನಕ್ರೆ ಲೌಕಚ್ಚಕ್ಕಿಫ ಫಿಲಂ ನಂಗ್ ತನ ಹೇಳಿ. ಸೇಸಕ್ಕಿಬ ಸಿಂಗ್ ರಂಬಿ ಥೌನಾಮದಿ ಸರಿತಾ ಕಾಶ್ಮೀರ್ ಖುದೋಲ್ಗಿ ಮಾಪಲ್ ಸೂಬದ ತಹನ್ ಜಗದರುವ ಇಸೈ ಅಸಿದಿ ಮತಂ ಇಸೈ ಖನ್ಬಿರಕ್ಪ ಎಸ್ ಎಮ್ ಎಸ್ ಅಮ ಮುಲಕುಚ್ಚಗೆ ಫಿಲಂ ಇಸೈಸಿಂಗ್ ಮಥಂಗ್ ಮಥಂಗ್ ಒಯ್ನ ಖುದೋಲ್ ತಂಜಕ್ರಬಗಿ ತುಂಗ್ದ ತಹನ್ ಜಗದರುವ ಇಸೈ ಅಸಿಬು ಸೇಸಕ್ಲಿಬ ಸಮುರಾಯ್ ಲಾಟ್ಪಮ್ ನವಚಂದ್ರ ಸರಂಬ ಸೋರಾರೇನ್ಗಿ ಮಯಕ್ನಿ ಕರಂಬ ಇಸೈ ಒಯ್ರಿ ಹೈಬದು ಸೈಹೌಸಿ ಹಾಯ್ದಬಿದ ಪುನ ತಾರಗ ಖಂಗ್ಮಿನಸಿ. ಇಸೈ ಅಸಿಗಿದಮಕ್ ಎಸ್ ಎಮ್ ಎಸ್ ಹಾಬಿರಕ್ಲಿಬ ಖೊಯ್ದಾಬಿರಕ್ಲಿಬ ಮರುಪ್ಸಿಂಗ್ಸಿನ ನಂಬೋಲ್ ಕಬೋ ವಾಕ್ಸಿಂಗ್ದಗಿ ರೋಹಿತ್ ನಾ ಮೈರಾಕ್ಪಮ್ ಬೊಕಾಯ್ ರವಿಚಂದ್ರ ಅಮದಿ ಸನಾಯಾಯ್ ಮರುಪ್ ಸಿಂಗ್ಸಿನ ಕೊಯ್ದಾನ ನಿಂಗ್ಸಿಂಗ್ಬಿರಕ್ಪ ಇಸೈನಿ ರೇಡಿಯೋ ತಾಬಿರಿಬ ಪುನ್ಮಕ್ಕ ಪುನ ಇಸೈ ಅಸಿ ತಾಮಿನಸಿ ಲಾಂಥೋಕ್ಸರಿ ಕರಂಬ ಇಸೈಬ ಓರಿಬ ಯಂಗ್ಮಿನಸಿ.